ಕೂಟತ್ತಿಲೆ ಕೋಯಿಲ್ ಪುರ ತಗದಿಮಿ ತಳಂಗು ತಗದಿಮಿ ತಗದಿ ತಗದಿಮಿ ತೂ ದಿತ್ತೂ ದಿತ್ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ ತಗಿಡ